0: me jiri se wu tie obenji wo
1: hey
0: amba wo wo ye jie
1: hey everybody benji
0: everybody benji wo amba wo wo dia dance ye wo china onu kafu amani adosu let's everybody sing obenji wo afini nyina wan kase obenji wo free bibu Asini nyina obeji wo wo yabye no hwasem na mno kase sie ama wa yejie a wo chwe nya se sababra ba wo nemu no abade se me kanjo so obeji wo ama wo wo ti ja wo china wa yo ti di di e wa ma ni e na su obeji wo Onukofu amani edosu Lesu Yesu

0: me jiri se wu tie obanji wo
1: hey
0: amba wo wa ye jie
1: hey everybody banji
0: ya everybody banji wo amba wo wa di adanse ye wo china onukafu amanie adosu le so ba di si obanji wo afini nyina wan ka se obanji wo fi bibu Asini nyina obeji wo wo ya bia no hwasam na no kasesi ai ama wa yejie a wo chwe ni asesa babra babu na mu no abade ze me kanjo so obeji wo ama wo wetida wo chena